0: ಆಕಾಶವಾಣಿ ಟುಚಿ ಎಫ್ಎಂ 102.1 ಇಲ್ಲಿ ಪಾಪ್ ಕಾರ್ನರ್.
1: ಕೌನ್ ಹೇ ಜಿಸ್ನೆ ದುಬಾರಾ ಮುಡ್ಕೆ ಮುಝೆ ನಹೀ ದೇಖಾ? ಹೂ ಇಸ್ ಹೀ?